an sera ka fɛn minnu sɔrɔ ka da aw kulo kan kan jumɛn de bɛ jɛmukan sanfɛ bi o de kun ye nin ye aw ni ce aw ka kulomajɔ ni aw ka timinandiya la aw kan bɛɛ don wɛrɛ nin waati kelen in ani nin kɛnɛ kelen kan nka yan'o cɛ aw bɛ se ka segin ka nin jɛmukan kelen in lasɔrɔ an ka bɔlɔlɔsiraw bɛɛ lajɛlen fɛ

lamɛnbaga o an sera ka fɛn minnu sɔrɔ ka da aw kulo kan kan jumɛn de bɛ jɛmukan sanfɛ bi o de kun ye nin ye aw ni ce aw ka kulomajɔ ni aw ka timinandiya la aw kan bɛɛ don wɛrɛ nin waati kelen in ani nin kɛnɛ kelen kan nka yan'o cɛ aw bɛ se ka segin ka nin jɛmukan kelen in lasɔrɔ an ka bɔlɔlɔsiraw bɛɛ lajɛlen fɛ

Lamɛnbaga o an sera ka fɛn minnu sɔrɔ ka da aw kulo kan kan jumɛn de bɛ jɛmukan sanfɛ bi o de kun ye nin ye aw ni ce aw ka kulomajɔ ni aw ka timinandiya la aw kan bɛɛ don wɛrɛ nin waati kelen in ani nin kɛnɛ kelen kan nka yan'o cɛ aw bɛ se ka segin ka nin jɛmukan kelen in lasɔrɔ an ka bɔlɔlɔsiraw bɛɛ lajɛlen fɛ.